0: ಜೀವದೀಪತಿ ಎಲ್ಲಂಬೋ ಯಗದಂತ ಬೀಜುಲಿ ಜಾಯ್ ಕೆತಲಾ ಕಲೇಖನಿ ಮೇರಾ ದೋಖ ತರ ಪಿರುನ್ನಗರದಿ ಸಂಸಾರ ಸಬ್ದೇಖನಿ ಏ ವಿಷ್ಣು ಕರುಣಾ ನಿಧಿ ಹಳಘಡಿ ಲಕ್ಷ್ಮೀ ಸಂಗೈ ಮಾಲಿನೆ ಏ ಬಿ ಸಂಬರ ಹೇ ಹರಿ ನರಹರಿ ಯಗ್ವಕ್ತಲೆ ತೇಕಿನೆ ಈ ರಾಧಾಪತಿ ರುಕ್ಮಿಣಿ ಕಾಪತಿ ಪ್ರಭು ಯ ಜಾನಕಿ ಕಾಪತಿ ಮೇರಾ ದುಃಖ ಸಬೈ ಬಳಾರಿ ದಿನವಸ್ ಭವಶಿಷ್ ಮಿಲೋ ಸುಖ ಜತಿ ಏ ಶಂಭು ಶಿವೆ ಸತಿ ಪತಿ ಹರಿ ಶ್ರೀಮತಿ ಗಂಗಾಲಿನೆ ಜೋಗಿ ಹರಿ ಭಕ್ತ ಭಕ್ತ ಅರುಕಾ ಸಂತಾಪ ಸಬ್ ನಾಚಿನೆ ಶ್ರೀಮತಿ ಸಶಿಲಾಮುನೆ ಮಿರ್ಗಲಿನೆ ತಿನ್ನೇತ್ರ ರೇ ಶೋಭಿನೆ ಏ ನಿರ್ವಾಣ ಅನೇಕ ಸೇವಕ ಮಹೋ ಜ್ಞಾನ ಭಕ್ಷಿಯ ತಿರುವನೆ ಈ ರಾಜ ಪ್ರಕಾರ ಕಾ ಪಿತಾಜಿ ಮಕ ಯಾಂಧಕಾರಿ ಹರಿ ಯಾಪತಿಯ ನಿಶೇಶ್ವರ ಪಿತಾ ಕೋಥನ್ ಹಜುರ್ ಕಾಸರಿ ಈ ಸೂರ್ಜೆ ಜಗತ್ ಭರಿ ಘುಮಿ ಘುಮಿ ಸಬ್ಕೋ ವಿಚಾರ ಕರ ದಿನಿ ಸಾರಾ ರೋಗ ನಾಶ ಕರಾಯಿ ಬಕ್ಸನ್ ಹೋಸ್ ಮೇರಾ ಉಪರ ದುಃಖ ದಿನಿ ಹೇ ದೇವಿ ದುಃಖ ನಾಶಿನಿ ಭಗವತಿ ಹೇ ವಿಷ್ಣು ಮಾಯಾ ರಮಾ ಹೇ ನಾರಾಯಣಿ ಸಾರಾದೆ ಗಿರಿಸುತಿ ಧೃತಿ ದಿನ ಹೋಸ್ ಮಮ ಯೋ ಪಂಚಾಯನಾಕ ಶತ್ರುತಿ ಜೌನ ಜಾನ ಪಡದಾಸನ್ ಘರೈಮಾ ಬಸಿ ತಿನ್ಕ ದುಃಖ ವಿನಾಶ ಗರಿ ಸುಖ ದಿನ ಈ ದೇವ ಕಮರ್ ಕಸಿ ಯೋ ಪಂಚಾಯನಾಕ ಚರಣ ಕಮಲಮಾ ಶಿರ್ಲಾಯ್ ಪೈಲೆ ಧರಿ ವಿಸ್ತಾರ ಗರ್ಚು ಮುಶ್ರೀ ಹರಿಜಿಕೊ ಸೋಲೋ ಭಾಕಾಲೆ ಗರಿ ಅಥ ಸರಸ್ವತಿ ಮಾಯ ಬಿನಾ ಪುಸ್ತಕ ಧಾರಿಣಿ ಹಂಸ ವಾಹಿನಿ ವಿಧಾನ ಕರೋ ತುಮೆ ಪ್ರಥಮ ಭಾರತಿ ನಾಮ ದ್ವಿತೀಯ ಸರಸ್ವತಿ ತೃತೀಯ ಶಾರದಾ ದೇವಿ ಚತುರ್ಥ ಹಂಸ ವಾಹಿನಿ ಪಂಚಮತ್ತು ಜಗತ್ ಮಾತಾ ಖಟ ಭಾಗೇಶ್ವರೀ ಸಪ್ತಮ ಶೈವಾಚ ಕೌಮಾರೀ ಚಂದಮ ಪರ ದಾಯಿನು ನಮ ಬುದ್ಧಿ ಚಲಿತ್ರೀ ದಶಮ ಬ್ರಹ್ಮಚಾರೀ ಏಕದಶ ಚಂದ್ರಘಂಟ ದ್ವಾದಶ ಭುವನೇಶ್ವರಿ ತ್ರದಶ ನೈ ಪಠೇಂದ್ರ ಧೀವ್ರ ಬಸಂತ ಬರ್ಮ ರೂಪ ಸರಸ್ವತಿ ಓಂ ನಮ ಭಗವತಿ ವಾಸುದೇವಾಯ ನಮ ಗುಪ್ತಿ ನಾಮ ಧರಿ ಸಕಿ ನಗರಮಾ ಪಹನಿ ಬಖತ್ಮಾ ಪನಿ ಕಷ್ಟ ರಿಷಿತ ಕಷ್ಟ ಭೋಗ ಗರಿಯಾ ಉತ್ತೀರ್ಣ ಹೋಲಾ ಭನಿ ಚಿಂತಾ ಧೇರ ಹುಂದಾ ಜುಜಿಷ್ಠಿ ರಜಿಕೋ ಮನ್ಮಾ ಲಹಡಿಯೋ ಗಯೋ ಸಮಜಿ ಝಟ್ಟ ತಾ ಜಗತ ಜನನಿಕ ತೌಗರ್ನ ಲಾಗ್ನು ಭಯೋ ಮಾಲಿಕ ಚೌದೈ ಭಗವಾನಾ ಕಿ ಜೋ ಭಗವತಿ ಖಾತಿರ್ ಭದ್ರೈಮಾ ಗಯಿ ಲೀಲಾ ಗರ್ನು ಭಯೋ ಯಶೋ ಮತಿಜಿಕಾ ಕೊಗ್ಬಾಡ ಪೈದಾ ಭಯ ನಂದೈಕಾ ಕುಲಲಾಯಿ ಉಜಲ ಜಲ ಗರಿ ಭಕ್ತೈ ಉಪ್ರೇಮ ಪ್ರೇಮ ಧರಿ ಕಂಸೈಕೋ ಪನಿ ಗರ್ಭ ನಾಶ ಹುನ ಗಯೋ ಜಸ್ಕಾ ಪ್ರಭಾವಲೆ ಗರಿ ಕಂಸೈಲೆ ಪನಿ ಮಾರ್ನಕೋ ಮನ ಗರಿ ಆತ್ಮಾ ಉಠಾಯೋ ಜಸೈ ಬಿದುರ್ಕಾ ಶರೀರ ಪಧಾರಿ ಗಗನಮಾ ಉಣ್ಣು ಭಯೋ ಝರ್ತ ಸೈ ಲೋಮಾ ಬಿದ್ಯಾರ ಪಸ್ರ ಜಸಕೋ ಖಡ್ಕೈ ಆತ್ಮಾ ಪನಿ ಪರ್ಖ್ಯಾ ಚಂತಿನ ಲೋಕಮಾ ಭಗವತಿ ಬೈನಿ ಹರಿಕೋ ಬನಿ ದುಃಖಿತ ಭೈ ಜಗದೊಂಬೆಕಾ ಚರಣಕ ಧ್ಯಾನ ಧಾಚನ್ ಜೋ ಯಾ ಪಾಪಕೋ ಮುಕ್ತ ಭಯರ ಭಕ್ತಹರುತಿ ಪುಗ್ಚನ್ ಪರಂ ಪರಮಾ ಗಾಯಿ ಧಾಪ ಬಿಖೆ ಗಿರಿನ್ ಯತಿ ಭನೆ ಸಜನ್ ಜೌನೆ ರೀತ್ ಗರಿ ಜಿಕ್ಚನ್ ಸ್ವಯಿ ರೀತಲೆ ತ ಭಕ್ತ ದುಃಖ ಪರದಾ ಉದಾಸೀನ ಧರಿ ಪರಬಾಪ ಎಷ್ಟೋ ಜಾನಿ ಜಗದ ಜನನಿಕ ಚರಣ ಮನೈಲೆ ಶಿರ್ ರಾಖಿ ಕುರುಪತಿ ಪರೆ ಝರ್ ಚರಣಮ ಚತುರ್ಥಿ ಗರ್ನಿ ಮನ್ ಭೈಕದ ಅಧಿಕ ಕಾತರ ಸೋರ ಕರಿ ಸ್ನಾನ ಕರ್ಸಂ ಶಾಸ್ತ್ರ ವಿಧಿಸಿತ ನಾಯ್ನ ಜಲಧರಿ ಯೇ ದುರ್ಗೆ ಸವಲಾಯಿ ಪರ್ಪನಿ ದಿನ ಕೌಮರ್ ಸ್ವರೂಪ ಭೈ ತೇಜ ತಿಮ್ರೋ ಪನಿ ಬಾಲ ಸೂರ್ಯ ಸರಿಕೋ ಮುಖಪೂರ್ಣ ಚಂದ್ರ ಜಾಯಿ
1: ಸಮ್ರಾಟ ಮಹಾತಿ ಪಾಂಡವ ವಾಸನ್ ಕುಮಾ ಭಾಷನ್ ಕಾಧಿಕಾ ಅವು ಗೋರಚ ಗರುಣ ದಾನ ಬಹರು ನಗ್ಮ ರಾವಣ ನಾಸಿಕಾ